ಕಪ್ಪುಡಿ ಚಾಡ್ ಚಾಡ್ ತಮ ಹೆಂಗ ಯಾರಿ ನಾನು ಪೂಜನ್ ಕರ್ತೆ ಕಾರಣ ಕಿಯಾ ಸೋ ಜಾಣೆ ಕರ್ ತಾರ್ ಪೌಡಿ ಬಿನ್ ಸತ್ಗುರು ಕಿನೇ ನಾ ಪಾಯೋ ಬಿನ್ ಸತ್ಗುರ್ ಕಿನೇ ನಾ ಪಾಯಾ ಸತ್ಗುರ್ ಬಿಚ ಆಪ ರಖ್ಯೋ ਕਰ ਪ੍ਰਗਟ ਆਖ ਸੁਣਾਇਆ ਸਤਿਗੁਰ ਮਿਲੇ ਸਦਾ ਮੁਕਤ ਹੈ ਜਿਨ ਵਿੱਚੋਂ ਮੋਹ ਚੁਕਾਇਆ ਉਹ ਮੇਰੀ ਚਾਰ ਹੈ ਜਿਨ